Sɛ awurade wahyɛ w'animuonyam, wo so woanyemɔ, maame wo so wobanyem.